ನುಗ್ಗಿ ಜೋಗಿರಿ ತಾಯೀನಿ ಇದು ಹಿಯೋ ಚೀರೆ ಪಲಚ ಬಲ ಮೇ ತಾಯೀನಿ ಅಲೋತೇ ಮನ ಪುಷಾಯೀನಿ ತಹಿಯ ಕುರ್ಬಾನಿ ಚೇರ ಪಿಯೋ

ಮರಿ ಇತಿ ಮಿಲೋ ಈ ಮಾತಾಮು ಓಚನ ಜೋಜಾಮು ಕಯೋ ಸಿಗೋ ತರಫ ಸಚನ ದೇವಿಯಾ ಕಾಂಗಲ ಪಾಡಿ ಕಾನ ಉತ್ತೀನ ಅಜೀಬ ಜಾಹರು ಸಾಣು ಜಬಾನ ಬಹುತೇ ತಾನ ಕೀ ಓ ಲೀ